ಕಾರ್ಗಿರ್ಬಾಂಧರು ಉರುತಾರೆ ಪಾಸ ಪ್ರೇತ ಮುಗದ ಪಾತ್ರ ಕೌತಾರೆ ಸರ್ವರೋಕ ಔಖದ ನಾಮ ಕಲ್ಯಾಣ ಮಂಗಳ ಗುಣಗಾಮ ಕಾಹು ಜುಗದ ಕತನ ಪಾಯ್ಯ ಧರ್ಮ ನಾನಕ ತಸ್ಮಲ

ಬೇಕಾರ ಬೆರ್ಮುಜಯ ಮಿಥ್ಯಾ ಸಪ ಸಬಲ್ದೆ ನಾನಿ ಕರಣ ನಾಮಲೆ ಬಿರ್ತಿ ಸಾಗದ ಕಿ ಅರ್ಧ ಸಾಧ್ವನ ಕುಚ್ಯಾಭಿರ್ತ ನಾ ಬಿನ ತನಾ ಮುಖಾವತಾಂಕ ದುರ್ಗಂಧ ಬೆನ್ ಸಿಮರಂದ್ರ